0: ಕೇವಲ ಮಲೆಯ ಭಾಗ ಅನ್ನ
1: ಖಾತಿ ಹಲ ಹೆತಲಿ ಅಲಿ ಹಮಾಲಾ ತಲೆ ಬನೆ ಈ ಖಾತಿ ಹಾಲೆ ಹಮಾಲಾ ತಲೆ ಅಲಿ ಖಾತಿ ಹಲ ಹೆಕೆ ತ್ರಿಯಾ ಮೇನಾ ಬಾಹಿ ದಾನೆ ವೇಲೇಲು ಅಸುತೆ ಬಡ ಕಡನವಾ ನಿಬಾ ಹೆ ಮೇನೆ ತೇ ಬಾ ಖಾತಿ ದಾನೆ ಸೋಯ ನವತ್ತಲ ದಿನ ಅಸುತೆ ಬಲ ಯೇಸು ಸ್ವಾಮಿಗೆ ನಾಮೇನ ಫಲೆ ಆವು ವೇಕೆ ನಮಾ ಖಾತಿ ದಾ ವೇತೆರೆ ವೇ ಈ ಹಮಾಲಾ ಕೆ ತ್ರಿಯಾಲೆ ಹಮಾ ತಿರಿ ವೇತೆ ವೇ ದೇ ದೇ ನವಾ ಖಾತಿ ದಾ ಹಲ್ಲೆಲೂಯಾ ಕಿತೆಲಿಯಾ ಮಲಾ ಮಾತಿ ಹಾನಾ ಹೇಲೆ ಕೆತಿ ಲಿಹಾ ಮೇಲೆ ಅಮಾ ತಿಲಿಯಾ ಲೇ ಒಬ್ಬನ ಸ್ತುತಿ ವೇವಾ ಸ್ವಾಮಿ ಒಬ್ಬ ಆಸಿ ಉದಾವು ಕರನ್ನೆ ಕಿನೆ ಕೆನ

0: ಈ ಡೋರೆ ನಿಮಾಬಿಯ ಈ ರೀತಿ ಅಲಿಗಿಯ ಕಾಷ್ಟಕ ಊ ಮಿಹಿ ಕತ್ತಟ ಅಮಾದಹರ ಎದಹಲಿನಿ ಬಿಂದು ಬಿಂದು ದಹಂ ಮಿಹಿರ ಹದ ಪಿನ ಮೇರು ಸುವರೆ ಕರಾಯಿ ದೊರಿನ್ ದೊರ ಪತ್ರುವ ಪಹಾನ್ ಕರನ ಹದ ಮಂಡಲ ಕಾನ್ಕಾಲು ರಸ ಗಂಗುಲ ಓ ಏ ವಿನಕಕ್ ನವ ಒಬ ದಿಮುತು ರೇಡಿಯೋ
1: ಜೇಸುನಿ ಒಬ ಇಸ್ಸರ ವಿಲಾ ಗಾಯನೆ ಚಾರ್ಲ್ಸ್ ತೋಮಸ್ ಸಮಗ ನುವಂದಿಗ ಸೇನಾರತ್ನ ಈ ಪದರಚನೆಯ ಪೋಲ್ ಪ್ರಣಾಂದ ಪಿಯತುಮ ಸಂಗೀತಾಧ್ಯಕ್ಷನೆಯ ಸ್ಟ್ಯಾನ್ಲಿ ಪೇರಿಸ್.

ಸ್ಥಾನವಲ್ಲಿನ ಶುದ್ಧ ದೇವದೂತೆ ಅಂತ ಮಹಾಪಾಲನೆ ಸರ್ವವ್ಯಾಪ್ತ ಸರ್ವ ಪರಾಕ್ರಮ ಮಹೋತ್ತಮ ದೇವಿ ಅಲ್ಲ ಸದಾ ಕಾಲ ಸದಾ ಕಾಲ ಮಹಿಮೆಯ ಸೇಲು ಸ್ವರ್ಗವಲ್ಲ ವೆಡವಾಸೆ ಕರಣ ಶುದ್ಧ ದೇವದೂತೆ ಒಬ್ಬಹಸೇ ಶುದ್ಧೈ ಶುದ್ಧೈ ಕಿಯಮಿನ್ ದಿವಾರ ದೇಖಿ ನೋಣವತ್ವ ಗಾಯನ ಕರಣೋಯ ಪುನ್ವನ ಸಹ ದೇವನ ಇಹಲ ಸ್ವರ್ಗವಲ್ಲ ವೆಡವಾಸೆ ಕರಣ ಒಬಗೆ ಶುದ್ಧ ದೇವದೂತೆ ದಹಸ್ವರ ದಹಸ ದಸ ದಸಾತ್ಮರ ದಸ ದಹಸಾಕ್ತವನ ದೇವದೂತ ಸೇನಾ ವಲ್ ಸ್ವಕೀಯ ಮಹಿಮೆಯ ಪಸಗತ ಒಬ್ಬ ಹಂಸಿದಿರಿಯೇ ವೆದವೆಟೆ ಮೀನಿ ಒಬ್ಬ ಹಂಸೆ ಶುದ್ಧಾಯಿ ಒಬ್ಬ ಹಂಸೆ ಶುದ್ಧಾಯಿ

ರಿದ್ವಿವಾಲಾ ಗೆಬಿನ್ ನೆಗ್ಗೆನ ಕುಮರಿ ಕೌರುದು ಗೀಪದ ರಚನೆಯ ಸಹ ಸಂಗೀತ ನಿರ್ಮಾಣೆ ಗರು ಮರ್ಸಿಲಿನ್ ಜಯಕುಡಿ ಪೀತುಮ ಗೀತ ಗಾಯನೆ ಕಲ್ಯಾಣಿ ವಂಚನಾಥ ಸಮಗ ಸೇವಿನಿ ರಾಜಪಕ್ಷ ನವ ಸಂಗೀತಾಧ್ಯಕ್ಷನೆ ಸುಧಾ ಪ್ರಿಯಶಾಂತ್.